no hwie nua de ho ye betu bere me ho nimo no kwasem se wa ye juma pa wa ye ho